ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾ

ಲೋಕ ವಿಮುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯ ನಾದನ ಭಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ

0: ಕಲಿಸೆ ದಂತ ಬಿಡಿಬಹುದು ಈ ಜನ್ಮನು. ನಾಲೋ ಮುಸಿರೆ ಎನ್ನೋ ಮುದ್ದುಲ ಸಂದಿಳ್ಳಲೋ ದಿಗುರು ಚಲಿಲೋನ ಚಳಿ ತೋರು ನೀನು ಲೇನ್ನ
1: ಹೊಯ್ ತೀರ ಕಟ್ಟು ಜರಾಕ ನಿನ್ನು ಕಟ್ಟಿಕೊಂಡಿ.